ಸಂಸ್ಥೆಯ ಅಥ್ಲೆಟಿಕ್ಸ್ ನ ಡ್ಯಾನ್ ಸಿಮನ್ ಸಮಿತಿ ಉನ್ನತಿ ಭಾರತದಲ್ಲಿ ಸ್ಥಾನ ಹಾಸಿದ್ದು ಪ್ರಧಾನಮಂತ್ರಿಯ ಸೌಭಾಗ್ಯ ಸಬನಿ ಗಾಂಧಿಗರಿಗೆ ಮನಾ ಮುಬಾರಕೂ ಆಕಾಶವಾಣಿ ಸಿಂಧಿ ಸಮಾಚಾರ ಜೋ ಅಂಕಿತ ಪೂರ ಥಿಯೋ ನಮಸ್ತೆ।